ಜಂತು ಆದ ಮೋತಿ ಸಣ್ಣ ಗಿರಿನ ಸುರಿವ ಬೇಸುವನು ಜಂತೆ ಕೋಶ ಭರಿ ತಲೌವ ಮಿಲಿಗೋ ಸಂಭಾ ಸಂಭಾ ಭನೇಕ ಭನಿ ಶ್ರೀ ರಘುನಾಥಲೆ ಸವರಿಲೆ ಯೋ ಭನೇಕ ಭನಿ

ಮಂಥನ ವಿರ್ಹರುಲಾಯಿ ತಾಹಿ ಹನುಮನ್ ಹೇ ವೀರಹೋ ಪರತರಿ ಸೀತಾಜಿ ಕನ ಬೆಡದಛು ಮಹಿಳೆ ಜಾನ್ಛು ಬಡ ಬೇಗರಿ ಪತಿ ಜನ್ ಪನಿ ರಾಮ ಕಾ ಸ್ಮರಣಲೆ ಸಂಸಾರ ಪಾರ ತರ್ಛತ ರಾಮ ಕೈ ಕಾಮ ನಿಮಿತ್ತ ಔಠಿ ಸಗಲಿ ಜಾನ್ಛು ದೂತೈ ಹೌಮತ ಕ್ಯಾಡರ ಛ್ಯಾರ ಸಮುದ್ರ ತರ್ನ ಸಹಜೈ ಪೌಚನ್ ಶ್ರೀಲಂಕಾ ಬನೀ

ಸಂಸ್ಕೃತಂ ಭಕ್ಷ್ಯಂ ಪಂಚವಿಧಂ ಪಯೋದತಿಗೃತಂ ರಂಭಾಫಲಂ ಪಾನಸಂ ಸಾಕಾನಯುಕ್ತಂ ಜಲರುಚಿಕರಂ ಸುಶ್ಲಿಂತಗಂಧಾಸಲ್ಯೋ ದಂತಂ ತಂಬುಲ ಮನಸಾ ಮಯಾ ವಿರಚಿತಂ ಪೂಜಾಫಲಂ ಸ್ವೀಕುರು ಛತ್ರಂ